0: ಅಸಹ್ಯೋ. ಮ್ಯಾವರಿತೇನೆ ಮ್ಯಾವ್ ಆಕ್ಯ ಮ್ಯಾವ್ರಿ ಮೆಯ್ಯಂಪೋ ತೇತಿಸಿರಕಿಯಾಂಗೈ ಅಂತೈ ಕಾಪುಸಿ ಮಾಯಕಿ ನಕೊಂತೆ ಪುಕ ಮೆರುವೈ ಚೆ ಪೋ ತನ್ನ ಮೆ ತಕೆ ಪೊನಂಗೈ ರನೆ ಕಬನೆ ಇರಂಗೆಸ್ ಕನಕೋಂ ಕತಿಕೆ ರಾಯ್
1: ಮಯ ಸಬುನ್ ಕದಿಹ ಬನಾನ್ ಬನಾರನ್ ಕತಿಕೆ ರಾಯ್ ಸಮನ್ ಕತಿಕೆ ರಾಯ್ ಗಂಗೋಯ್ ತೆನಿ ಮೆ ವಾಕ್ಯ ಆ ಸೌರಿನೇರಿ ಕೈ ನರಾಕ್ ಹರಿಯಾಣ ಅನೈರ ತಹಪೋ ತೆರೆಯಿರಿ ತಹಚೋತೇ ಅನತೇತಿಕೆ ರಾಯ್
0: ಆಕೊನಂಗ್ ದಾರಪ ನಮ್ ಕತಿಗೆ ರೋಯ್ ಮೈ ಕನ್ನೆ ಆಕೊನ ತೇತಿಗೆ ರೋಯ್ರಿ ಕೆಂಕೊಯ್ಯ ಕೊರೈ ಸೀರ ಮೆನ್ ನಮ್ ತಪ್ಪ ಕನ್ನೆ ಅಪ್ಪನ ಕೊಯ್ಯ ಕನ ಕೋ ಕತಿಗೆ ರೋಯ್ಯ ಇಪ್ಪ ಕೌ ತಾವಂಡಿಗೆ ತೇತ ಕತಿಗೆ ರೋಯ್ನ ಕೊಯ್ಯ ಮೆನ್ ದೇನೆ ಮ್ಯಾವ್ ವಾಕ್ಯ ಅಸಿನ ಮೆಹತ ರೋಯ್ ನೋರಾರೇ ಮೇನಾ.

0: kun mä yritän mä oikea. Mä yritän mä oikea. Mä yritän kiekko meidän.
1: Ai telefon me on tuo.
0: Kun mä yritän mennä pöön, ootin sitäkin nähoin mä kaangai. Kun mä angaa kaa papakan teteekä ämisse.
1: Ministry of Infrastructure.
0: Ah, yeah.
1: Sustainable Energy.
0: I have a nangis royane, the Ministry of Infrastructure and Sustainable Energy. Can I come to get a man? I'm going
1: to get a man. I'm going to get a man. I'm going to get a man. I'm going to get a man. I'm going to get a man.
0: Ayah, kau nang tara pangkuan di tan dari mewah ke mana pion? Ati takkan tani ngapa orang inu yang arang hari anu kukurai. Rom ne makur ya kanak wakate kena ayah kian ron aku mem driver am CEO. Ana tete kira ini kian dari mewah ke? Ipan aku ini nanti am tain nukirikaki. Tete kira ini kan ya sena nora dikin kan nara tarapon nak kaimena.